ಧಿನ್ ನಾ ಧಿನ್ ಧಿನ್ ನಾ ಧಿನ್ ಧಿನ್ ನಾ ಧಿನ್ ಧಿನ್ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ ತಗ